0: 2324-0852 ಮರುಕ ನಂಬರ್ 2324-0856
1: ವೆನ್ನೆಲವೇ ವೆನ್ನೆಲವೇ ಮಿನ್ನೆ ದಾಟಿ ವಸ್ತಾವಾ
0: ಜನರಂಜನೆ ಶ್ರೋತಲ ಮನೋರಂಜನೆ ಪ್ರತಿರೋಜು ಉದಯಂ 7:30 ಮೀ ವಿವಿಧ ಭಾರತಿ 102.8

0: ಬತುಕಮ್ಮ ಪೂಲ ಸೋಯಗಮ್
1: ಬೋನಾಲ ಜಾತರ ಉತ್ಸಾಹ
0: ಒಗ್ಗು ಕದಲ ಮೇಳವಿಂಪು
1: ಬೇರೆನಿ ನಿತ್ಯ ವೀರತ್ವ
0: ಪೋಚಂಪಲ್ಲಿ ಚೇನೇತ ನೈಪುಣ್ಯಂ
1: ನಿರ್ಮಲ್ ಕಲ್ಲ ಅಂದಂ
0: ಸಕ್ಕಿನಾಲ ರುಚುಲು
1: ಸರ್ವಪಿಂಡಿ ಸಂಪ್ರದಾಯಂ
0: ಪಲ್ಲೆ ಜಾನಪದ ಸಂಸ್ಕೃತಿ ನುಂಚಿ
1: ಹೈದರಾಬಾದ್ ಅರ್ಬನ್ ಕಲ್ಚರ್ ವರೆಗೂ
0: ಪ್ರತಿ ಕದನು
1: ಪ್ರತಿ ಗಾದನು
0: ಒಡಿಸಿಪಟ್ಟಿ
1: ಅಚ್ಚಮೈನ ತೆಲಂಗಾಣ ಭಾಷಾ ಪರಿಮಳಾಲತೋ
0: మీకు అందిస్తుంది తెలంగాణం ప్రతిరోజు రాత్రి 8 గంటలకు ఎఫ్ఎం రెయిన్బోలో.

0: FM Rainbow 101.9
1: ಇರಾನಿ ಚಾಯ್,
2: ಬನ್ ಮಸ್ಕಾ,
1: ಹೈದರಾಬಾದಿ ಬಿರಿಯಾನಿ,
2: ಟಂಗ್ದಿ ಕಬಾಬ್,
1: ಕುರ್ಬಾನಿ ಕಾ ಮೀಠಾ,
2: ಶಹದೂದ್ ಮಲಾಯ್.
1: ಹೈದರಾಬಾದ್ ಇಸ್ ಅ ಗ್ರ್ಯಾಂಡ್ ಬಫೆ
2: ಅಂಡ್ ಎವ್ರಿ ಡಿಶ್ ಹ್ಯಾಸ್ ಅ ಸ್ಟೋರಿ ವೇಟಿಂಗ್ ಟು ಬಿ ಟೋಲ್ಡ್.
1: ಎಕ್ಸಾಕ್ಟ್ಲಿ, ದಟ್ಸ್ ವೈ ಜಶ್ನೆ ಹೈದರಾಬಾದ್ ಇಸ್ ಯೋರ್ ಆಫ್ಟರ್ನೂನ್ ಟ್ರಿಪ್.
2: From 2 to 3 p.m. every day on FM Rainbow 101.9.
1: It's not just food.
2: It's culture, history.

0: ರೈನ್ಬೋ 101.9.
1: ಫ್ರೆಂಡ್ಸ್ ಆನ್ ಆಕಾಶ್ ವಾಣಿಸ್ ಎಫ್ ಎಮ್ ರೇನ್ 101.9. ಜಸ್ಟ್ ನೌ ಯು ಲಿಸನ್ ಟು ಫ್ರಾಂಕ್ ಸಿನಾತ್ರಾ ಅಂಡ್ ವೆಲ್ ಇಫ್ ಯು ವಾಂಟ್ ಟು ಲಿಸನ್ ಎನಿ ಆಫ್ ಯೋರ್ ಫೇವರೇಟ್ ಸಾಂಗ್ಸ್ ದ್ಯಾನ್ ಆಪ್ ಮುಂಜೆ ವಾಟ್ಸ್ಆಪ್ ಕರ್ ಸಕತೆ ಹೈ ಹಮಾರಾ ವಾಟ್ಸ್ಆಪ್ ನಂಬರ್ ಹೈ +91040423482220. ಯದಿ ಆಪ್ ಅಪ್ನಾ ಮನಚಾಹ ಮೆಸೇಜ್ ಕಿಸಿಗೂ ಭೇಜನಾ ಚಾಹತೆ ಹೈ ಕಿಸಿಗೂ ಡೆಡಿಕೇಟ್ ಕರ್ನಾ ಚಾಹತೆ ಹೈ ತಬ್ ಭೀ ಆಪ್ಕೋ ಐಸೆ ಹೀ ಕರ್ನಾ ಹೈ ಯಾನಿ ಕಿ ಆಪ್ಕೋ ಅಪ್ನೆ ಮೊಬೈಲ್ ಮೇ ಹಮೇ ಮೊಬೈಲ್ ಸೇ ಹಮೇ ವಾಟ್ಸ್ಆಪ್ ಕರ್ನಾ ಹೈ ಹಮಾರಾ ವಾಟ್ಸ್ಆಪ್ ನಂಬರ್ ಜೈಸೆ ಮೈ ಆಪ್ಕೋ ಬತಾ ಇಟ್ಸ್ यस यस यस आपको पता ही ना तो बार बार रिपीट करके मतलब ही क्या है साथियों. आप इतना तो अलर्ट होंगे ऐसे मुझे मान मैं ऐसे मान के चल रही हूँ. ओके ना. तो चलिए लेट्स मूव टुवर्ड्स अनदर ब्यूटीफुल ट्रैक दैट्स होल्ड ऑन योर हार्ट.

0: ಪ್ರಭುತ್ವ ಟ್ರೇಡ್ ಮಾರ್ಕ್ ಮಿರಪಕಾಯಲ ಬಜ್ಜಿ ಕೊರಿಕಿ ಚೂಡು
1: ಗೋಂಗೂರ ಪಚ್ಚಡಿ ಗೊಡ್ಡು ಕಾರಪು ಮುದ್ದ ನಿನಪ.

ತುನಿಕ್ಲು ತೈ ತಕ ತೈ ತಕ ತೈ ತಕ ತೈ ತಕ ತೈ ತೈ ತೈ ತೈ ತೈ ತಕ್ಕ ದಿನ್ನ ದಿನ್ನ ಕರ್ದಿನ್ನ ದಿನ್ನ ತಂಗಡ ತಕ ತರಗಿಡ ತಕ ದಿಗ್ಗಿ ದಿಗ್ಗಿ ದಿಗ್ಗಿ ತಕ್ಕ ತಕ್ಕಿಟ್ಟ ತಕ್ಕ ತಕ್ಕಿಟ್ಟ ತಕ್ಕ ತಕ್ಕಿಟ್ಟ ತದಿಗಿಣತು ತದಿಗಿಣತು ತದಿಗಿಣತು ತಾಂಗಿಡ ತಕ ತರಿಕಿಟ ತಗದೇವಿ ತಾಂಗಿಡ ತಕ ತರಿಕಿಟ ತಗದೇವಿ ತಾಂಗಿಡ ತಕ ತರಿಕಿಟ ತಗದೇವಿ ತತ್ತತ್ತ ತನ್ನಕ ದಿನ ದೀಮ್ ತನ್ನಕ ದಿನ ದಿದ್ದೀಮ್ ತನ್ನಕ ದಿನ ದೀಮ್ ತನ್ನಕ ದಿನ ತಕದಿಮಿ ತಕದಿಮಿ ತಕದಿಮಿ ತಕದಿಮಿ ತಕದಿಮಿ ತಕದಿಮಿ ತಕದಿಮಿ ತಕದಿಮಿ ಆಹಾ ತರಗಡೆ ತರಗಡೆ ತರಗಡೆ ತರಗಡೆ ತರಗಡೆ ತರಗಡೆ ತರಗಡೆ ತರಗಡೆ ತರಗಡೆ ತರಗಡೆ ತರಗಡೆ ತರಗಡೆ ತರಗಡೆ ತರಗಡೆ ತರಗಡೆ ತರಗಡೆ ತರಗಡೆ ತರಗಡೆ ತರಗಡೆ ತರಗಡೆ ತರಗಡೆ ತರಗಡೆ ತರಗಡೆ ತರಗಡೆ ತರಗಡೆ ತರಗಡೆ ತರಗಡೆ ತರಗಡೆ ತರಗಡೆ ತರಗಡೆ ತರಗಡೆ ತರಗಡೆ ತರಗಡೆ ತರಗಡೆ ತರಗಡೆ ತರಗಡೆ ತರಗಡೆ ತರಗಡೆ ತರ

0: ಬತುಕಮ್ಮ ಪೂಲ ಸೋಯಗಮ್
1: ಬೋನಾಲ ಜಾತರ ಉತ್ಸಾಹ
0: ಒಗ್ಗು ಕದಲ ಮೇಳವಿಂಪು
1: ಬೇರೆನಿ ನಿತ್ಯ ವೀರತ್ವ
0: ಪೋಚಂಪಲ್ಲಿ ಚೇನೇತ ನೈಪುಣ್ಯಂ
1: ನಿರ್ಮಲ್ ಕಲಲ ಅಂದಂ
0: ಸಕ್ಕಿನಾಲ ರುಚುಲು
1: ಸರ್ವಪಿಂಡಿ ಸಂಪ್ರದಾಯಂ
0: ಪಲ್ಲೆ ಜಾನಪದ ಸಂಸ್ಕೃತಿ ನುಂಚಿ
1: ಹೈದರಾಬಾದ್ ಅರ್ಬನ್ ಕಲ್ಚರ್ ವರೆಗು
0: ಪ್ರತಿ ಕದನು
1: ಪ್ರತಿ ಗಾದನು
0: ಒಡಿಸಿಪಟ್ಟಿ
1: ಅಚ್ಚಮೈನ ತೆಲಂಗಾಣ ಭಾಷಾ ಪರಿಮಳಾಲತೋ
0: మీకు అందిస్తుంది తెలంగాణం ప్రతిరోజు రాత్రి 8 గంటలకు ఎఫ్ఎం రెయిన్బోలో